unda abhenin tukana neyadne barnamje okna embali bdia okna neyad ಬುಡಾವಿ ಉದಯೂನ್ ಏತಾನೇನ ಲೌತಾನೇನ ಬಾಕುಡಾನ ಉದಾಯಿನಾಯಿ ರರಿ ಸಮ್ನನೇನ ಓ ನಾಯಿ ವೇ ನಾಯಿ ವ ಧೀಮ ಶಾಲ ದಾಯಿ ಥಾ ತಿಬ್ದಾತೇನ ಮರಗ್ವಾಯೋಕ್ನವ ಎಹಾಶೆಯೋಕ್ನವ ಶಾಲ ದಾಯಿ ಥಾ ತಿಬ್ದಾತೇನ ಎನ್ ಹೆನೆನ್ ದೋರ್ ಕ ಎಂ ಬಲಿ ಬ್ನೆಯದೋಕ್ನ ತುದೈನೆಯದೇ ತೋಕ್ನ ಬರೇ ತೋಕ್ನ ದಾಯಿತ್ ನೆಹರಿವು ದಾಯಿಬ್ ದಾತೀನೆ ತರೇನಿ ಅಂಸೆ ಇನ್ಶಾಲ್ಲಾ ಮಲೋದ್ ಮಿತಾಲ್ ದೋಕ್ನ ಹದೀದ್ನೆ ನೆಯದ್ ದರಬ್ಕಾತಿ ಮಿತಾಲ್ವಾ ಉನ್ ಹಸೀಬಿ ಮಿತಾಲ್ವಾ ಬೆಂಬರೆ ಹೊಕ್ ದಿಯ ಹೊಕ್ನ ನೆಯದ್ ಅಕೋ ಎಂ ಬಲಿಬ್ನಿ ಆದೋಕ್ನ ನೆಯದ್.